0: ಹಾರೋ ಆಸೆ ಹಕ್ಕಿಗೆ,
1: ಹಾರೋ ಆಸೆ ಹಕ್ಕಿಗೆ,
0: ಮುಕ್ತ ಗಗನ ನೂರು ಕಾಲ,
1: ಮುಕ್ತ ಗಗನ ನೂರು ಕಾಲ,
0: ಈಜೋ ಶಕ್ತಿ ರೆಕ್ಕೆಗೆ,
1: ಈಜೋ ಶಕ್ತಿ ರೆಕ್ಕೆಗೆ.
0: ತೋ ಸಬ್ ಲೋಗ್ ಏಕ ಗಾನಾ ತೋ ಲಿಖ ಲಿಯಾ, ಅಬ್ ಇಸೆ ಕೈಸೆ ಗಾನಾ, ಕಿಸ್ ತರಹ ಗಾನಾ, ಯೇ ತೋ ಮಾಲೂಮ್ ಹೋ ರಹಾ ಹೈ ನಾ?
2: ಹಾಂ.
0: ಅಚ್ಛಾ ಜಿ, ಜರಾ ಚುಪ್ಕೆ ರಹನಾ, ಗೀತಾ ಜಿ ಆ ರಹಿ ಹೈ ದೀದಿ, ಉಸಿ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ
0: ಗೀತಾ ಜಿ ಆಯೇ ಯಹಾಂ, ಹಮಾರೆ ಬಚ್ಚೆ ಸಬ್ ಏ ಗಾನಾ ಸೀಖನಾ ಚಾಹತೆ ಹೈ, ಪೆಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಯೇ ಬತಾಯೇಗೇ?